0: ನಿರ್ವಹಣ ಶ್ರೀ ಕಾರ್ಯವರ್ಧಿ ಗೋಪಿಸೆಟ್ಟಿ, ಶ್ರೀ ಕೆ ಸಂದೀಪ್. ಪರ್ಯವೇಕ್ಷಣ ಶ್ರೀ ಎಸ್ ರಮೇಶ್ ಸುಂಕಸಾರಿ.
1: ನೇನು ಆಕಾಶವಾಣಿ, ನೇನು ಅಶರೀರವಾಣಿ, ನೇನು ಮಂದಗಿಂಚಿನ ಸ್ವರಾಲಕು ಜೀವಮೈ ವಿಚ್ಚಿನ ಗೊಂತುಕನು, ಲೋಲೋನ ಪೆನುಗುಲಾಡೇ ಗೊಂತುಲಕು ದಿಕ್ಕುಲು ಪಿಕ್ಕಟಿಲ್ಲೇ ಸ್ವರಾನ್ನಿ ನೇನು. ಸಂಗೀತ ಸ್ವರಾಕಾಸೆಲ್ಲು ಅದೃಶ್ಯ ಸಂಪಾಲತನು, ಸಾಹಿತ್ಯ ಅಕ್ಷರ ಮಾಲಿಕಕು ಸೊಬಗುಲದ್ದೇ ಮಧುರ ಸ್ವರಾನ್ನಿ ನೇನು. ಭಾಷಾ ಯಾಸಲ ಪರಿಮಳಾಲ್ನಿ ವ್ಯೋಮಲ್ಲೋ ವಿಧದಲ್ಲೇ ಸ್ವರಪೀಠಿಕನು. ಸಂಸ್ಕೃತಿ ಸೌರಭಾಲನು ದಾಚುಕುನ್ನ ಅಮೃತ ಭಾಂಡಾನ್ನಿ ನೇನು. ಊಹಲಕು ಊಪಿರುಳುದಿ ದೃಶ್ಯಮಾನಂಚೇಸೇ ಶಬ್ದವೇದಿನಿ, ಶಬ್ದ ತರಂಗಾಲ್ಲೋ ಒದಗಿನ ಅನಂತ ಶಕ್ತಿ ಪ್ರಸ್ತಾರಾನ್ನಿ ನೇನು. ಕೋಟ್ಲ ಗೊಂತುಕಲ ಐಕ್ಯತಾ ಸ್ವರಾನ್ನಿ ನೇನು. ಕೋಟ್ಲಾದಿ ಮನಸ್ಸುಲಕು ಚೈತನ್ಯ ಝರಿಣಿ.
2: ನಿಜಮೇ ಆ ವಾಹಿನಿ, ಆ ತರಂಗಿಣಿ, ಆ ಸ್ರವಂತಿ, ಆ ಸೆಲೆಯೇರು, ಮೀರು ವಿನ್ನ ಆ ಪದಾಲ ಜಾಲು, ಆ ವಾಕ್ಪ್ರವಾಹಂ ಆಕಾಶವಾಣಿದೇ, ಆ ಚೈತನ್ಯಧಾರ ಮೀ ನೇಸ್ತಂ ರೇಡಿಯೋದೇ. ಉನ್ನಚೋಟನೇ ಊಕನಿಪ್ಪುಲಾ ಸಲಸಲಮಂಟೂ, ವಾನಕುರಿಸಿನ ಪುಲಂಲೋ ನೀಟಿಜಾಲಲ್ಲೇ ಸರಸರಮಂಟೂ, ಶ್ರೋತಲ ಚೆವುಲಕು ಎಂಕಿಪಾಟಲ ಬಿರಬಿರಮಂಟೂ ವಿನಿಪಿಸ್ತೂ ಪರುಗುಲು ತೀಸ್ತುಂದಿ ಆ ಸ್ವರಂ. ಪ್ರಭಾತ ಕಿರಣಾಲತೋ ಸಭಕ್ತಿಕಂಗಾ ಲೋಕಾನ್ನಿ ಮೇಲ್ಕೊಲುಪುತುಂದಿ.